ಲೋಕನಾಯಕಂ ದಿನೇಶ ವಂಶ ಮಂಡನಂ ಮಹೇಶ ಚಾಪ ಖಂಡನಂ ಮುನೀಂದ್ರ ಸಂತರಂಜನಂ ಸುರಾರಿ ವೃಂದ ಭಂಜನಂ ಮನೋಜ ವೈರಿ ವಂದಿತಂ ಅಜಾದಿ ದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಭಜೇ ಸಶಕ್ತಿ ಸಾನುಜಂ ಶಚೀಪತಿ.